0: nam won so e ye dwuma adano yawada e wo atsmota forest na e ye fekeke
1: yes
0: anwanwade a wo nyame enam asofo isu e ye ye o na enwan e ye nwanwa
1: e